0: ಪಚಲಿ ಪಚಲಿ ಈ ಚಿಚ್ಚುಗೆ ವ್ಯವಹಾರ ಬಂದು ಅಕ್ಕರಾರು ಅದನ್ನು ಕುಡ್ಚಾರ್ ಫಿರ್ ಧೀರೆ ಧೀರೆ ಅನ್ನು ಇದನ್ನು ಅದನ್ನು ಮಿಸ ಬಚಾರು ಎಕ್ಕನೆ ತಮ್ಮ ಭೋಲ್ ಲಗ್ಗೋ ಆ ಪ್ರಕಾರ ಬೀತಚಾರ್ ಕಾ ಅದನ್ನು ಲಜ್ಜಾರು ಒನಮು ಹಾಗೆ ಸಿಖರಾರ್ ಧೀರೆ ಧೀರೆ ಧೀರೆ ಧೀರೆ ತಮ್ಮ ಚಾಸ್ ಕಮ್ಚಾರ್ ಆರು ಎಕ್ಕನೆ ಕಿರಿ ತಮ್ಮೆ ಜಿಯಾಬೋನ್ ಅಗ್ಲಿ ಅಗ್ಲಿ ಹೋರ್ ಹು ಕಥನ್ ಭಾಪಚಾರ ಆರು ತಮ್ಮೆ ಜೀವನ ಧರಾಬ ಧನ್ನೆ ಧೀರೆ ಧೀರೆ ಕಿರಿ ಯಾ ಎತ್ತೆ ಆರು ಬಾರ್ಚಾ ಆ ಜೊತೆ ಹೊನ್ನೆ ನಮ್ಮ ಬೋತ್ ಇಲ್ಲಿ ಭಿನ್ ಭಿನ್ ಪ್ರಕಾರ ಸಂಪ್ರದಾಯ ಆತಲ್ನಾರ್ ನೆ ಏಕಾ ಏಕಾ ಕೊಠಾನುರ ಆಚಾರ ಅಬಡಾರ ಅಂಟಾ ತಮ್ಮೆ ಕೊಠಾ ಅಂಟಾ ಮಂಜಾ ಆಉ ಅಕುನ್ ತೆಂಗಾ ಖಾತ್ರಿ ಕಿಚಿ ಜೆ ನಮ್ಮೆ ಉಡಿಶಾ ಕಥಾನ್ ಜೊತೆ ನಮ್ಮ ವಿಚಾರಗೆ ಹತ್ ಇಲ್ಲಿ ಉಡಿಶಾನು 62 ಪ್ರಕಾರ ಆದಿವಾಸಿ ಆತಲ್ನಾರ್ ಬೋಲಿಕಿರಿ ಲೇಖಾ ಖಾತ್ರಿ ಕಿಚಿ ಅದಾದ ಸ್ವೀಕೃತಿ ಪ್ರಾಪ್ತ ಬೋಲಿಕಿರಿ ತೆಂಗಾ ಖಾತ್ರಾಲಿ ಹೊನ್ನೆ ತ ಭಿನ್ ಭಿನ್ ಆದಿವಾಸಿ ಗುಠಿಯಾರ ಆತಲ್ನಾರ್ ಆಉ ಹೊನ್ನೆ ಏರೋಥಲೆ ನೆ ಹರ್ಬುನು ರಾಲಿಯಾರ್ ಹರ್ಬು ಸಂಗೆನ್ ಬೇಚಾಲಿಯಾರ್ ಹರ್ಬು ಸಂಗೆನ್ ಅಲ್ಖಾಲಿಯಾರ್ ಹರ್ಬು ಸಂಗೆನ್ ತಮ್ಮ ಒನಾ ಮೊಹಾಲಿಯಾರ್ ಅವಡಾರಿನ್ ಆದಿವಾಸಿರು ತ ಅವಡಾರ್ ಆಧುನಿಕ ಸಭ್ಯತಾದ ಎಂದೇದ್ ಆ ಕಥಮನ್ ಭೋಲ್ಕಿರಿ ಆಹಾಗೆ ಲಗ್ಯಾನ್ ತಮ್ಮೆ ಕೆತಿನಿ ಕೆತಿ ಉಲ್ಲಾ ಲಗ್ಯಾಕಿರ್ ಕಿಚಿ ಜಹಾ ಬಿ ಮನ್ನಾ ಧೀರೆ ಧೀರೆ ಧೀರೆ ಧೀರೆ ಅವಡಾರ್ ನಮ್ಮೆ ಮುಖ್ಯ ಸ್ರೋತಗೆ ಬಾರಲ್ನಾರಿನ್ ಹೇಳಿ ತಮ್ಮೆ ಜೀವನ ಜೀವಿಕಾನು ಜಹಾ ಬಿ ತಮ್ಮ ವ್ಯವಹಾರ ನನಾಲಿಯಾರ್ ತಮ್ಮೆ ಜಹಾ ಚಾಲಿ ಚಲಣಿ ರಾಚಾ ತಮ್ಮೆ ಜಹಾ ಸಂಸ್ಕೃತಿ ರಾಚಾ ತಮ್ಮೆ ಜಹಾ ಭಾಷಾ ಅದಾದ ಭಿ ಧೀರೆ ಧೀರೆ ಚಾಲರತಿ ಬಾರಲಿಯಾ ಹೇಳಿ ಏರಾ ಖತರಾಲಿ ಜೆ ಜತ್ಕಿ ಜತ್ಕಿ ನಮ್ಮ ಆಧುನಿಕ ಸಭ್ಯತಾ ಬನ್ ಗ್ರಹಣ ನನಾಲ್ ದಾತ್ ಹೆತ್ಕಿ ಹೆತ್ಕಿ ನಮ್ಮೆ ಸಂಸ್ಕೃತಿ ಬೋಧ ನಮ್ಮೆ ಚಾಲಿ ಚಲಣಿ ಬೋಧ ಹೊನ್ನೆ ಪಛಲಿ ರಾಕಾಲಿ ಲೇಖಾ ಲಗ್ಗಾಲಿ ತ ಜಹಾ ಬಿ ಮನ್ನಾ ಅಕ್ಕುನ್ ತಗ್ ಬಿ ಆರ್ಗಿ ಮುಂಜ್ರಾ ಅಕ್ಕುನ್ ಜೊತೆ ನಮ್ಮ ಜೆತಿ ಚಾಹೋಥಲೆ ಇ ನಮ್ಮೆ ಭಾಷಾ ಸಂಸ್ಕೃತಿ ನಮ್ಮೆ ಪರಂಪರಾ ಬನ್ ಅಗ್ಲಿ ಹುವಾ ಅಂಗತ್ ಆಉ ಇ ಕಥಾ ಬನ್ ಖಾಲಿ ನಮ್ಮ ಬುಲಿ ಮಲ್ಲಾ ಸರ್ಕಾರ ಭಿ ಅಖಾ ಜೆ ಅಂಟಾ ಜನಮಂಗಳ ರಾಷ್ಟ್ರನು ಜೆತ್ತಿರ್ಗಿ ಸಂಸ್ಕೃತಿ ಬನ್ ಸಮ್ಮಾನ ಚಿನ್ನ ಕಥಾ ಜೆತ್ತಿರ್ಗಿ ಭಾಷಾ ಬನ್ ಠಿಕ್ ಹಿಸಾಬನು ಬಚಾವಾಗಿ ಲಗಾನ್ ಚೇಷ್ಟಾ ನನ್ನ ಕಥಾ ತ ಜೆತ್ಕಿ ಭಿ ಆದಿವಾಸಿ ಭಾಷಾ ಆತಲಿ ಅನ್ನುಂತ ಕೆತೆಟಾ ಭಾಷಾ ಆ ಬನ್ ಎಕ್ಕಾನಿಕಿರಿ ಆಲಾರ್ ಆಹೋರ್ ಅಂಟಾ ಪಿಢಿಂತಿ ಆರುಂಟಾ ಪಿಢಿಗೆ ಕೋ ಆ ಕಥಾನ್ ಚಿಂತನ ಅನಿಕಿರಿ ಈ ನಮ್ಮೆ ಆದಿವಾಸಿ ಭಾಷಾನು ಭಿ ಇಸ್ಕುಲ್ನು ಎಕ್ಕನೆ ಪಡ್ತಾವನೋ ಆ ಕಥಾನ್ ಚಿಂತನ ಅಂಚಾರ್ ಆ ಇಸ್ಕುಲ್ಗೆ ಲಗಾನ್ ಭಿನ್ ಭಿನ್ ಜನ್ ಆದಿವಾಸಿ ಭಾಷಾ ಆತಲಿ ಎಕ್ಕನೆ ಅದನ್ ಪಾಡ್ತೋರ್ ಅವ್ರು ಎಕ್ಕನೆ ಅವಡಾರಿನ್ ಸಾಮಿಲ್ ಕಾಮೋರ್ ಈ ಕಥಾನ್ ಚಿಂತನ ಅನಿಕಿರಿ ಅಂಟಾ ಪದಕ್ಷೇಪ ಭಿ ಅಂಟಾ ಸಾಮಿಯಾನು ಹುವಾ ಖಾತ್ರಾ ಆರು ನಮ್ಮೆ ಹೊನ್ನೆ ಏರೋಥಲೆ ನಮ್ಮೆ ಈ ಸಂಬಲ್ಪುರ್ ಜಿಲ್ಲಾ ನಮ್ಮೆ ಆದಿವಾಸಿ ಬಹುತ್ ಆದಿವಾಸಿ ಆತಲ್ನಾರ್ ಕಿಸಾನ್ ಮುಂಡಾ ಉರಾಮ್ ಖಡಿಯಾ ಇನ್ನಕಿರಿ ನಿಂದಕಾನಾರ್ ಫಿರ್ ಭಿ ಜಹಕಿರಿ ನಮ್ಮೆ ಕುಣಾರ್ ಕುಣಾ ಸಂಪ್ರದಾಯ ಜನ್ ಕಿಸಾನ್ ವಾಲ್ದಾತ್ ಈ ಭಾಷಾಭಾಷಿ ತ ಆಲಾರ್ ಜಹ ಟಿಕೆ ಆತಲ್ನಾರ್ ಅದ್ಗೆ ಲಗಾನ್ ಈ ನಮ್ಮೆ ಸಂಬಲ್ಪುರ್ ಜಿಲ್ಲಾನು ಕುಣಾ ಭಾಷಾತಿ ಭಿ ಪಾಠ ಪಢಾಗೆ ಲಗಾನ್ ಅಂಟಾ ಯೋಜನಾ ನಂಜರ್ ಹೇಳಿ ಎಕ್ಕಾನಿಕಿರಿ ಪಾಠ ಪಾಡ್ತೋರ್ ಎಕ್ಕಾನಿಕಿರಿ ಅಬಡಾರಿನ್ ಸಾಮಿಲ್ ಕಾಮೋರ್ ಕುಣಾ ಹದ್ದಾರಿನ್ ಗುಠಿ ಆರು ಏಕಾ ಬಹಿ ಬನ್ ಪಾಡ್ತೋರ್ ಬಹಿ ಎಕ್ಕಾನೆ ಲೇಖಾಮಾನ ಆ ಬಾಬದನು ಜೊತೆ ಚಿಂತಾನಾನಾ ಖತರಾ ಹು ಬಕೆನ್ ಅಂಟಾ ಕಮಿಟಿ ಕಾಮಿಕಿರಿ ಸರ್ಕಾರ ಜಹಾ ಪದಕ್ಷೇಪ ಅಚ್ಕಿಚಾ ಹು ಸಾಮಿಯಾನು ಜೆನ್ ಆಜ್ಞಾಘಾರ್ ಸಿಧಾ ಸಲಕ್ ಅಂಟಾ ಜಡಿತ ಮಂಚಾರ ಆರು ಎಕ್ಕಾನೆ ಬಹಿ ಲೇಖಾ ಖತ್ರ ಆರು ಎಕ್ಕಾನೆ ನಮ್ಮೆ ಕುಣಾ ಹದ್ದುಗು ಅಚ್ಚುರ್ ಪಾಢಾ ಅಂಗೋರ್ ಆ ಕಥಮನ್ ಚಿಂತಾ ನಂಜಾರು ಬಹಿ ಲೇಖಾ ಮೂಲಿ ಮಂಜಾ ಆರು ಬಹಿ ಭಿ ಲೇಖಾ ಖತ್ರಾ ತ ಎಕ್ಕನೆ ಕನೆ ಆ ಬೋದ್ ಮಂಜಾ ಜೆ ಆ ಕಥವನ್ ಆಗಿ ಲಗಾನ್ ಇನ್ನ ಆಕಾಶವಾಣಿ ತರ್ತಿ ಎಂ ಮೆಹಕಾದಾಮ್ ರವಿ ನಾರಾಯಣ ಮಿರ್ಧಾ ಆಜ್ಞಾ ಘರಿ ತಾಮ್ ತಮ್ಮೆ ಸಮಯಾನು ಜಿಲ್ಲಾ ಶಿಕ್ಷಾ ಪ್ರಶಿಕ್ಷಣ ಪ್ರತಿಷ್ಠಾನ ಜೆನ್ ಸಂಬಲ್ಪುರ್ನು ಆತಲಿ ಕಾ ದೇವಗಡ್ ರಾಚಾ ಕಾ ಸೊಹೇಲಾನು ಆಸಾನ್ ಭಿ ತಮ್ಮ ನಾಲ್ಕು ನಂಜಕಾನಾರ ಪ್ರಿನ್ಸಿಪಾಲ್ ಹಿಸಾಬನು ತಮ್ಮೆ ಕಾರ್ಯದಕ್ಷತಾ ಪ್ರತಿಪಾದನ ನಂಜಕಾನಾರ್ ತಾ ಹು ಸಮಯಾನು ತಾಮ್ ಭಿ ಈ ಜನ್ ಕುಣು ಭಾಷಾನು ಲೇಖಾ ಪಢಾ ಮಂಜಾ ಸಿಧಾ ಸಲಕ್ ತಾಮ್ ಭಿ ಜಡಿತ ರಾಚಾರ್ ತಾ ಎಕ್ಕನೆಕ್ಕನೆ ಆದದ ಮಂಜಾರು ಎಕ್ಕನೆಕಿರಿ ಬಹಿ ಲೇಖಾ ಖಾತರಾರು ಅಕ್ಕನ್ ನಮ್ಮೆ ಹದ್ದು ಬುಚ್ಚುರ್ ಪಢಾಲ್ನಾರ್ ಆ ಕಥಾಬನ್ ಆಲೋಚನಾ ನಾನತ್ ಆರು ಎಂ ಮೆಹಕಾದಾಮ್ ಇನ್ನ ತಾಮ್ ಅಕ್ಕನ್ ನಮ್ಮೆ ಈ ಕಾರ್ಯಕ್ರಮನು ಉಪಸ್ಥಿತ ಆತಲ್ನಾರ್ ತಾ ಬರ ತಮ್ಮೆ ಕನೆ ದ್ವಿಪದ ಕಾಚೆ ನೆಕ್ರೋತ್ ಈ ಬಾಬದನ್ನು ತಾಮ್ ಎದಿರು ಬಾಲ್ನಾರ್ ಆರು ಎಕ್ಕನೆಕಿರಿ ಈ ಕಥಾಬೋದ್ ನಮ್ಮೆ ಕುಣು ಭಾಷಾತಿ ಇಸ್ಕುಲ್ನು ಹದ್ದು ಬುಚ್ಚುರ್ ಪಢಾಲ್ನಾರ್ ಆರು ಎಕ್ಕನೆ ವ್ಯವಸ್ಥಾ ಮಂಜ್ಕಿಚಾ ಹೂ ಸಮಯ ಅನುಜೆ ತಾ ಮಿರ್ಧಾಜ್ಞಾ ಜುಹಾರ್
1: ಜುಹಾರ್ ಜುಹಾರ್
0: ನಿಮ್ಮಂತ ಸ್ವಾಗತ ನನಾಲ್ದಾಮ್ ಆಮೇ ಈ ಪುನಃ ಕಾರ್ಯಕ್ರಮ ಮಕ್ಕಾ ಪುಪು ಝೊಕಾ ಝೊಕಾ ಜನ್ ನಮೇ କୁଣା ଭାଷାତି

0: ಚ ಮೇರಾ ನಾಮ ಮೈ ಚ ಅಬೆ ಸುನು ಜ ಅಬೆ ಸಲೆ ಠಿಕಾದಾರನ್ ಕೆ ಕೊಲಿ ಶ್ರವಣ ದೋ ಕಲೋ ಪೋಯಟೆ ಬೋಲಿ ಸಾಲೆ ಪೋಯಟೆ ಕೈ ದೇತಾ ದಲಾನ ದ್ವಿಭೂತ ರುಗೆ ಢಗ ಢಗ ಪಿ ಖಾಜಿ ದೇ ದೇತಾ ಓ ಲಾ ಲಾ ಟ್ವೆಂಟ ರೋಗಾಲಾ ಎ ಚಕನಾ ನಿಗೆ ಪೋಗೆ ಟಪ ವಾ ಅವೆ ಹಡು ಎ ಹಡು ಸಲಾ ದರ್ಮರಾ ಜೈ ಸುದು ಮೋರ್ ಸಂಗೆ ಬೆಲೆ ಮಾರಿ ಸುದು ಛಕೆ ಇವ ಮೋರ್ ಮೋರ್ ಮೋರ್ ಮೋರಿದಾ ಕೈ ಹೋಗಾ ಮೋರಿದಾ ಅರೆ ಅರೆ ಮಾಮಿ ಎ ಕಸ್ತೂರಿ ಕಸ್ತೂರಿ
1: ಫೇರ್ ಚುಲಿ ನಿಯಾ ಪಿಕ್ರಿ ಆಯ್ಲಾನ ಪಿಥಿಲೆ ತ ಮತುವಲ್ ಮಾನ್ಕರ್ ಇಟಾ ಮಾ ಬಹಿನ್ ಮಾಯನ್ ಮೈತರ್ ಕಾಕೆ ನಾಯ್ ಚಿನ್ಹನ್ ಅರೆ ಫೇರ್ ಪಿ ಮಲ್ಲು ಕೈ
0: ಕೇವೆ ಕೇವೆ ತುಮದೆ ಕೋವಾಗೆ
1: ತುಯ್ ತುಯ್ ಮತ್ತೆ ಮಾಯ್ಲು ದಾದಾ ಮಾ ಮಾ ಆರಿ ಮಾ
0: ಮುಯ ಮುಯ ತತೆ ಮಾಯ್ಲಿ ಮೈ ಮೋರ್ ಕಸ್ತೂರಿ ಮಾಲಿ ಮೋರ್ ಘರೆ ಭಯನ್ ಕಸ್ತೂರಿ ಮೈ ಮಾಲಿ
1: ದಾದಾ ದಾದಾ ತುತ ಕಾಣ ಹೈಗಲ್ಲ ತುರ್ ತುರ್ ಮೂಟಾ ಬಿಗಡಿ ಗಲ್ಲ ನ ಕೈ
0: ಠೀಕ್ ಕೈಜು ಮೋರ್ ಚೀಟ್ ಬಿಗಡಿ ಗಲ್ಲ ಅರ್ ಮುಯ್
1: ಗುಟ್ಟಾ ರಂಗೆ ಮಾರಿದಲ್ಲ ತೋರ್ ಕಲ್ಜಾಟಕ್ಕೆ ಚುನ್ ಚುನ್ ಕರಿ ಚರಿದಲ್ಲ ದಾದಾ
0: ಎ ನಿಶಾರ್ ಗುಣ ತುಯ ಕೈ ಬುಝುಲ ನುನಿ
1: ಚುಲಿ ಗುಣ ನಿಶಾರ್ ಫೇರ್ ಗುಣ
0: ಅರೆ ಪಿಯೋ ಔರ್
1: ಎ ದಾದಾ ಚಾಲ ತತೆ ಧರ್ನಿ ಗುನಿಯಾನಿಕೆ ನೇಮಿ ಫುಕಿ ಫುಕಾ ಹೇಳಿ ದೇಖಬಾ ತತೆ
0: ಹೌ
1: ಚಾಲ ದಾದಾ
0: ತು ಜಹಾ ಬಲ್ಬು ಜಂಗ ಬಲ್ಬು ಮುಯಿ ಅರೆ ತುಯ ಮೋರ್ ಲಾಡ್ರಿ ಬಹನ್ ಅವ್ರೆ ಮೋರ್ ಮೋರ್ ಮಾ ಅವ್ರಿ ಮೋರ್ ಪ್ರಭು ಅವ್ರಿ ತುಯ ಮೋರ್ ಸಬು ಅವ್ರೆ
1: ದಾದಾ